ದಗ ತೆರೆ ಕಟ್ಟ ದಗ ತೆರೆ ಕಟ್ಟ ಗಡ ನಗ ತಕ ತೆರ ಗಡ ನಗ ತಕ್ ತಕ ತೆರೆ ಕಟ್ಟ ಗಡ ತಕ ತೆರೆ ಕಟ್ಟ ತಕ ತಕ ದಾತ್ರ ಕಟ್ಟ ದಾತ್ರ ಕಟ್ಟ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾತ್ರ ಕಟ್ಟ ತಕ ದಾ

ಮಲಸಿನ್ನೆ ಮದಾವ ಶಿಲ್ಕಾ ಅದು ಮಲಸಿನ್ನೆ ಮದಾವ ಶಿಲ್ಕಾ ಅದು ಮಲಸಿನ್ನೆ ಮದಾವ ಶಿಲ್ಕಾ ಅದು ಮಲಸಿನ್ನೆ ಮದಾವ ಶಿಲ್ಕಾ.

ಮಟ್ಟನೆ ಹೂ ನದನೇನೆ ಹೂ ಮಟ್ಟನೆ ಮಗವಾತೇನೆ ಬದಲಾದ ಕದಿ ಕರ ಪಡಲೆ ತಗಳ್ಯಾತ ತುಜೆ ಪಣ ಕರ ಪಡಲೆ ತಗಳ್ಯಾತ ತುಜೆ ಪಣ ವರಮಾಲಾ.